ಧರತಿ ಮೇಲೆ ಉಂಟು ಆಣಿ ಮಾಂಡಲ ನವ ಪ್ರಪಂಚ ಆಣಿ ಮಾಂಡಲ ನವ ಪ್ರಪಂಚ ಊಟ ಕರ್ಕು ಬಾಹುನ್ ಗೇಲ ಸಾಳುತ್ತ ರಾಹುನ್ ಗೇಲ ಸಾಳು ಆಹೆ ಮಾಯಾಳು ಬಾಳು ಬೇಟಾ ಧೋಪಾಳು ಸಾಳು ಆಹೆ ಮಾಯಾಳು ಬಾಳು ಬೇಟಾ ಧೋಪಾಳು ವಾಳು ವಾಣಿ ವೇಳುವರ್ ತಾಣೂ ದೇತೋ ಖಾಲಿವರ್ ಸಾಳು ಮಂತೆ ಗಾವು ಖೇಳು ಬಾಳು ಮಂತೆ ಇತರ ಆಮಿ ಗೋಷ್ಟ ಆಕೂಡ ಕಂಬಾಚ ಪಾಠ ಲಾಕೂಡ.

ಸಂಸಾರ ಕರು ನೀರು ಕಡ ಧನ ಬಾಂಧುನಿ ಗಂಟೂಡ ಸಂಸಾರ ಕರು ನೀರು ಕಡ ಧನ ಬಾಂಧುನಿ ಗಂಟೂಡ